0: ಹಾಸ್ಪಿಸಿ ಪಾಲಿಸಿದರೆ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣೆ ಒಪ್ಪು ಹಿಮಿಯನ್ ಟೈಮ್ಯುಗುಣ ಸೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಹಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಅಡು ಎದುಮುಖಿನ್ ದಿಗು ದುರಾಕ್ಯಾ ಹೈ ಕಿ ಅಪೇ ರಟೇ ನಿಷ್ಪಾದಿತ ಇಕಮ ಸ್ಕೂಟೇಕ ಕೇಡಿ ರೈಸ್ ವಸರ ಪಹಕ ವಗ ಕೀಮ ಕೇಡಿ ರೈಸ್ ಪುದ್ಗಲಿಕ ಸಮಾಗಮಟ ಕತಾ ಕರನ್ನ ಬಿಂದು ಐ ಹೆತ್ತ ಹತೈ ಹಾರಸಿ ಹಯೈ ಹತಲಿಸ್ತುನೈ ಅನುಹತ
2: ದಿವೈನೇ ವೆಡಿಮ ಪಾರಿಭೋಗಿಕ ವಿಶ್ವಾಸೆ ದಿನಾಗತ್ ಸುಪಿರಿಸಿದು ಸೇದಿಮಕ್ ಸಹಿತ ದಾಮ್ರೋ ವಾಷಿಂಗ್ ಮೆಷಿನ್ ಸದಹ ವಿಶೇಷವಾದ ಟಾಮ್ ಸಿಯಲುಮ ದಾಮ್ರೋ ಪ್ರದರ್ಶನಾಗಾರವಲಿ
3: ಇದಿವನ ಒಬೇ ನಿವಸಟ ಇಸ್ತರಂ ಟೈಲ್ ವರ್ಗ ನಾನ ಕಾಮರ ಕಟ್ಟಲ ವಗಕೀಮಕ್ ಸಹಿತವ ಪಹಸು ಮಿಲಟ ಮನಂ ಪೇರಿ ಬಾತ್ವಯ ನಿವಸ ಲಸ್ಸನ ಕರ್ಣ ಒಬೇಮ ತನ ಎಂಬಿಲಿಪಿಟಿಯ ಮಿದ್ದಿನಿಯ ಮಾತರ ಕಾಲ್ಲ
4: ಮೊಬಿಟೆಲ್ 1278 ವಾಸಿ ಡಬಲ್ ದಿನ ಸುಪೀರಿಯಮ್ ನಾನ್ ಸ್ಟಾಪ್ ಡೇಟಾ ಪ್ಯಾಕೇಜ್ ಜಗ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆಪ್ ಸಹ ಮೆಸೆಂಜರ್ ಸಂದಹ ನಾನ್ ಸ್ಟಾಪ್ ಡೇಟಾ ಅಮತರ 10 GB

0: ಖಾಸ್ ಬಿಸಿ ಪಾವಸ್ರೆ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯನ್ ಟೈಮ್ ಸೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ದಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಮೇದಾಪಾರ ಎಲ್ ಪಿ ಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪಿಯೋ ಮೊಬೈಲ್ ಆಪ್ಕಿನ್ ಫ್ರೀ ಬಲನ್ನ ಎಸ್ ಎಲ್ ಟಿ ಮೊಬಿಟೆಲ್ ಪಿಯೋ ಟಿವಿ ನಿಲ ವಿಕಾಶನ ಸಹಕಾರು
2: ಅದು ತನ ಕಾಟುವ ಮೇಲ ಕಸಾಗಲ ಗ್ರೀನ್ ಸೂಪರ್ ಶಾಖ ಮಾದಲಿ ಅತ್ತುರುಗಿರಿಯ ಮುಳ್ಳೇರಿಯಾವ ನಾರಮ್ಮಲ ಗಾನೆ ಮುಲಗಾಂ ಪೋಲ ಕಸಾಗಲ ಗ್ರೀನ್ ಸೂಪರ್ ಈ ವಿತರಕ್ ನೆರೆ ಒಬೆ ಅತಿ ಅತಿ ಮುತಲ್ ಸುರಕ್ಷಿತ ಆಯೋಜನ ಕ್ರಮಯಾಕು ಸೇಯೋ ಮುಕರ ವಟ ತಿಹಲ ಪ್ರತಿಲಾವ ಲಬಾ ಗಾನ್ನ ದೆನ್ಮ ಕತಾ ಕರಾನ್ನ ಕಸಾಗಲ ಪ್ಲಾಂಟೇಶನ್ ಬಿಂದುವ ಎಕೈ ಎಕೈ ವಿಸ್ಸೆ ಹತ್ಸೆ ಹತ್ತ ಹತ್ತೈ ಅಸು ಹತ್ತ ಕಸಾಗಲ ಸಮೂಹ ವ್ಯಾಪಾರೆ ವೆತಿನ್
3: SLT ಮೊಬಿಟೆಲ್ ಫೈಬರ್ ಏಕ ಗೆದರಮ ಫಿಟ್ ಕರಾನ್ನ ಒಕ್ಕುಮ ಡಿವೈಸಸ್ ಕನೆಕ್ಟ್ ಕರಾನ್ನ ಗೇಮಿಂಗ್ ವರ್ಲ್ಡ್ ಲೋ ಲೇಟೆನ್ಸಿ ಫಾಸ್ಟ್ ಅಂಡ್ ಸ್ಟೇಬಲ್ ಅನ್ಲಿಮಿಟೆಡ್ ತೋರಗಾನ್ನ ಪ್ಯಾಕೇಜ್ ರಸಾ SLT ಮೊಬಿಟೆಲ್ ಫೈಬರ್
4: Wake up. Sattu Hormones. Alpha Studio.
5: Davasatam onakarana vitamins. Alpha Studio.
4: Yes. Yes. Energy morning vibe ekak ekka davasama suba karaganna.
5: Ratema taruwanke dakshata ekka satutin davasa patan ganna.
6: Good morning.
4: Satya Dawaswala Uday Hayata. Alpha Studio with Kasuni and Lehansa. WhatsApp 0711 95 95 95. Net FM Facebook Live.
1: ಮೇದಾಪಾರ ಎಲ್ಪಿಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪಿಯೋ ಮೊಬೈಲ್ ಆಪ್ಕಿನ್ ಫ್ರೀ ಬಲನ್ನ ಎಸ್ ಎಲ್ ಟಿ ಮೊಬಿಟೆಲ್ ಪಿಯೋ ಟಿವಿ ನಿಲ ವಿಕಾಶನ ಸಹಕಾರು
7: ವಿಕುಂ ತೆದ ಬಲ ಎತ್ತಿ ಉಪುಲ್ವನ್ ದೇವಿಂದು ನಮಟ ಪಿದೆನ ದೇವಿನುವರ ಉತ್ಪಲ ವನ್ನ ಶ್ರೀ ವಿಷ್ಣು ಮಹಾದೇವಾಲ ಎಸಲ ಪೆರಹರ ಮಂಗಲ್ಯ ಎಸಲ ಪೆರಹರ ಮಂಗಲ್ಯ
5: ಹತ್ಸಿಯ ಹೆಟ ನೋವಿನ ವರಟ ಹೆಲುಪಿಂಬ ಸುರಕಿನ ದಿವಿ ನಮೀನ್ ಕೆಪಕೊಟ ನೀಕವಿದ ಕಲಾಂಕಿಯನ್ಕಿನ್ ಪರಿಮಂಡಿತವ
7: ಜೂಲಿ ವಿಸಿತುಮ್ಮನದ ಪಲಮು ಪೇಲಿ ಪೆರಹರಿನ್ ಅರಂಭ ಜೂಲಿ ವಿಸಿನವನದ ಮಹಾ ರಂದೋಲಿ ಪೆರಹರ ವೀತಿ ಸಂಚಾರೆ ಕೊಟ
5: ಅಗೋಸ್ತು ಹತರವನದ ಕೂಲ್ಮುರೆಯಾಗಿ ಹೆವತ್ ದೇವ ತುವಿಲೇನ್ ಆಶೀರ್ವಾದ ಕನ್ವಾ ಈಟ ಪಸುದ ಮಹಾ ದೇವತಾನೆಯ ಪುತದಿ
7: ದೇವಿನವರ ಮಹಾ ಪೆರಹರ ಮಂಗಲ್ಯ ನಿಮಾಕರಣಾವಗೈ
5: ನೀಲ ವರ್ಲ ಕಾಯ ದರ ಸಯುರು ತೆರಹಿಂದ ಎಲೆ ಸುರಕಿನ ಉಪುಲ್ವನ್ ದೇವಿ ಅಸಿರಿ ತಕಿನ್ನ ಉಪತ್ ದೇವಿನವರಟ ಎನ್ನ
7: ಮಾತ್ಯ ಸತ್ಕಾರ್ಯ ನಿತ್ಯ ಫೆಂ ನಿತ್ಯ ಫೆಂ
5: ಬೆತಿಪರದಾಯಕತ್ವಯ ಅನುತನ ಕಡುಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ಶಾಖ ಮಾದಲೆ ಅತುರುಗಿರಿಯ ಮುಳ್ಳೇರಿಯಾವ ನಾರಮ್ಮಲ ಗನೆ ಮುಲಗಾಂ ಪೊಲ ಕಸಾಗಲ ಸಮೂಹ ವ್ಯಾಪಾರ ವೆತಿನ್
8: ತುಣುಕಲೆ ಒಸುವಕಿ ಆದಿಯ ರಿಸೀವರು ಅತಿಶಯ ಪ್ರಿಯಕಾರು ಸಿದ್ದಾಲೇಪ
9: ಸ್ಯಾಮ ಗೆದರಕಮ ಸಿಟಿ ಯುತುವದ ಮಹಾತ್ಮೆಯ ವಸರ ಅನುವಕ ವಿಶ್ವಾಸಯ
10: ಅಪೆಯ ಅಮ್ಮ ಹದನ ಕ್ಯಾಮ ತಮ್ಮಯ್ ಮಂಕಾಲ ತಿನ ರಸಮ ಕ್ಯಾಮ ಏವ ಹದನ್ನೇ ಮಾತ್ರ ಫ್ರೀಲನ್ ಕುಲುಬಡುದಾಲ
11: ಅಮ್ಮಲಾಗಿ ಆದರಿಯತೆ ನಿಯಮ ಪದವಿ ಮಾತ್ರ ಫ್ರೀಲೆ
12: ಇದೀವನ ಒಬೇ ನಿವಸಟ ಇಸ್ತರಂ ಟೈಲ್ ವರ್ಗ ನಾನ ಕಾಮರ ಕಟ್ಟಲ ವಗಕೀಮಕ್ ಸಹಿತವ ಪಹಸು ಮಿಲಟ ಮನಂ ಪೇರಿ ಬಾತ್ವಯ ನಿವಸ ಲಸ್ಸನ ಕರನ ಒಬೇಮ ತನ ಎಂಬಿಲಿ ಪಿಟಿಯ ಮಿದ್ದಿನಿಯ ಮಾತರ ಕಾಲ
13: ತಿಸ್ವಸರಕ ಪಲಪುರುದ್ದ ಸಮಗ ಬೌದ್ಧ ದೇತಿನ್ಮ ನಿಮವುನು ವಿನ್ಯಾನುಕೂಲ ಅಟಪಿರಿಕರ ಪೂಜಾ ಬಹಂಡ ವಗಕೀಮಕ್ ಸಹಿತವ ಪಹಸು ಮಿಲಟ ಎದಿರಿ ಸಿಂಹ ಪೂಜಾ ಬಹಂಡ ಬದುವತ್ತ ಹಂದಿಯ ಆಲಿಯ ಗೊಡ ಶಾಖಾ ಪಾತಕಡ

ಬಿಗು ಹ್ಯಾಪಿ ಹಾರ್ಟ್ ಅದರ ಹೇನಿದ ಬ್ರೂಯಸ್ ನಲ್ಲಲಿಟ ಲಾಂಗು ನಾಮ ಅಸ್ಪಿಯೋನ ಸುಸು ಮುನಹು ಮೆಕ್ಕಲಾವನ್ ಉನಹು ಮಹಿತ ಗತ ಕಿತ್ತಿ ಕಾವ ಮೊಹತಿಂದ ಅಸ್ವಿವರವನ ಕಾಲ ಒಬ ನಿಕ್ ಮೇಲ ಮಾತ ಕಾತರ ಕಾಂದಲು ಮಾತ ಸೇದಿಲ್ಲ ಮಾಮೆ ಜೀವಾ